ಬಿಟ್ಟಿನ ಮೊಲ ಕೇಚ್ವಿ ಸುಣ್ಣು ಚೊಲ ಜಬತೆ ಬರಕು ಈ ಬೀಡಿ ಆಫತ್ ಯಲಿ ಮೇರು ಸುಮರಣ ಕರಿ ಏಕ ದೂಧ ಕಿ ಛರಕ ಮಾರಿ ತೆರಾ ಕೈತಾ ಪುರ ಹಾಡ ಪರ.